ಹೇಗೋ ಏಕೇನ ಆಮೂಲು ಸತ್ಯ ತುಚ್ಚ ಗೆಚ್ಚೆ ತುಯ್ ಕಾನಾ ಬುಝಲಿ ತುಯ್ ಕಾನಾ ಜಾ ಜಾ ಬಿ ಹಯಾ